ಮನಂದ ನಾವು ಸುಜಾನ್ ಪೌಡಿ ಸಾಹೇಬ ಇದ್ದಾರೆ ಸೇವಾ ಕರೆ ಜನ ಹುಕ್ಕಮ ಮನಾಯ ಸೇವಾ ಮನ.